ಮೆಡಿಸಿನ್ ಫಿಸಿಷಿಯನ್ ಲದಾನದಿ ಗೌಲ್ ಬಗಾರ್ ಜಗ ಸಿರ್ಫ್ ಡಾಕ್ಟರ್ ಸಿರ್ಫ್ ದೇಹದ ಪುರು ಸಾದಿ ಚಪ ಕಿತಾಬುನು ಕಿ ನಖದಿ ವಿಚ ಸೋನ ಕಿತಾಬುನು ಕಿ ವೈಲಿ ವಸ ಅಗಿ ಕಿ ನಖದಿ ವಿ ಮಂಗಲ ಬಾಜೆ ಬಾಜೆ ವಖ ಕಿ ಲಕ್ಷಾನ ದ ಖಪಲ್ ಫಿಲ್ಡ್ ಹುಮ್ ಔರ ಇದಲ್ ಬಗಾರ್ ದಿ ಯಾನಿ ಕಜರೆ ಮಂಗಲ ಯೋ ಬಿಮಾರ ಜ ಮಂಗ ಅಸ್ಪತಾಲ ತರಾಜಿ ಉದ ಅಗಿ ಇಲಾಜ ಮಂಗ ಸಿರ್ಫ್ ಹೋಮಿಯೋಪ್ಯಾಥಿಕ್ ಕಿ ನಿಶ್ ತರೆ ಮಂಗ ಕ್ಲಿಯರ್ ವರ್ದ ವಾಯು ಚಿ ತದ ಹೋಮಿಯೋಪ್ಯಾಥಿಕ್ ದ ದ ವೈರಸ್ ರ ನಶ ರೋಗಿ ದಲೆ ತದ ಎಲೋಪ್ಯಾಥಿಕ್ ಸೈಡ್ ದ ಲಾರ್ಸ ದ ಅಂಗ್ರೇಜಿ ಸೈಡ್ ದ ಲಾರ್ಸ ಕಜರೆ ಯೋ ಇನ್ಸಾನ ದ ಅಂಗ್ರೇಜಿ ದ ವೈರಸ್ ರ ಹುಮ್ ನ ದೇ ರೋಕ್ಷವಿ ಔ ಜಮಂಗ ಹೋಮಿಯೋಪ್ಯಾಥಿಕ್ ಸೈಡ್ ದ ರಾಜಿ ಇಟ್ಸ್ ಮೀನ್ ಜ ಜಮಂಗ ಹೋಮಿಯೋಪ್ಯಾಥಿಕ್ ಕೆ ಇಲಾಜ್ ತದೆ ಅಗ ಮಖ್ ಕಿ ಬಿಮಾರ್ ರೋಕ್ಷವಿ ದೆ ದಿನ ಬಾದ್ ಮಂಗ್ಲ ರಾಗಲೆ ದೆ ಅಗ ಚರ್ತ ಬಿಮಾರ್ ಕತಲ ದೆ ಜಿ ಹೋಮಿಯೋಪ್ಯಾಥಿಕ್ ಇಲಾಜ್ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ ಇಸ್ತೇಮಾಲ್ ಕಿಡಿ ದಿ ದಾಗಿನ ಬಾದ್ ಮಂಗ್ಲ ರಾಗಲೆ ದೆ ಅದ ಖಬರಿ ಮಕ್ಸದ್ ಮೆದಾ ದೆ ಕಿ ತಾಸು ಕ ತಾಸು ಗಡಿರ್ ಜಾತ್ ಇಲಾಜ್ ನ ಕಿಡಿ ದಿ ತಾಸು ಲಗ ದ ಶುಗರ್ ದ ಮಸಲೋ ಸರಮ ಖಿ ತಾಸು ದ ಇನ್ಫರ್ಟಿಲಿಟಿ ದ ಮಸಲೋ ಸರಮ ಖಿ ತಾಸು ದ ದ ಸಿಬಿ ಚೈಲ್ಡ್ ಬಿಮಾರಾನ ಸರಮ ಖಿ ತಾಸು ದ ದಾಸ್ ಖಲಕ್ ಯಾ ದಾಸ್ ಮಾಶುಮಾನ್ ಚಿ ಅಗ ಸಿಬಿ ಚೈಲ್ಡ್ ಯಾನಿ ಯಾನಿ ಮಾಜ಼ೂರ್ ಬಿಮಾರಾನ್ ದಿ ಮಾಜ಼ೂರ್ ಮಾಶುಮಾನ್ ದಿ ಮಾಜ಼ೂರ್ ಮಾಶುಮಾನ್ ಚಿ ಶುವಿ ಜಳಿಲಿ ನಿವಿ ಅದಗರಂಗಿ ಮಾಜ಼ೂರ್ ಮಾಶುಮಾನ್ ಚಿ ಅಗುಯ್ ಗರ್ಜಿದಲಿ ನಿವಿ ಅಗುಯ್ ಸೆಟ್ ಖಪಲ್ ನಿಶಿ ಕಂಟ್ರೋಲ್ ಕವಲಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ವಿ ಬಕಿಯಾ ಯಾ ಖಬರ್ ನಿಶಿ ಕವಲಿ ಯಾ ನೂರ್ ದಾಸ್ ಡೇರಿ ಮಸಲಿ ರವಾನ್ ವಿನು ಕಚರಿ ತಾಸು ಕೂರ್ ಕಿ ಪಚಮ್ ಕಿ ಪಗಾವಣ್ ಕಿ ದಾಸ್ ಸೂಕ್ಷ್ಮತಾ ತಾಸು ವರ್ಲಯೋ ಖ ಇಲಾಜ್ ಕವಲ್ ಗ್ವಾಡಿ ಯೋ ಬೆಹ್ತರಿನ್ ಇಲಾಜ್ ವರ್ಲ ಕವಲ್ ಗ್ವಾಡಿ ನು ಮೆಹರಬಾನಿ ಹೋಗಿ ಜಮಂಗ ಹೈದರ್ ಮೊಹಮ್ಮದ್ ಅಸ್ಪತಾಲ್ ಪೆ ಖಬರ್ ಖಾರ್ ಹೈದರ್ ಮೊಹಮ್ಮದ್ ಅಸ್ಪತಾಲ್ ಚಾರ್ ಸದಾ ಔ ಹೈದರ್ ಮೊಹಮ್ಮದ್ ಅಸ್ಪತಾಲ್ ಸ್ವಾಭಿ ವರ್ತ ತಾಸು ಗುದ್ಲೇಶಿ ಔ ಖಪಲ್ ಯೋ ಬೆಹ್ತರಿನ್ ಇಲಾಜ್ ತಾಸು ತರ್ಲಾಸ ಗವಲೇಶಿ ಚುಂಗಿ ಪೆ ಖಬರ್ ಅಸ್ಪತಾಲ್ ದ ರಾತ್ ತಕ್ ದಪಾರ ತಾಸು ಬದ ಖಪಲ್ ಬಿಮಾರ್ ದಪಾರ ಕಮ್ ಸೆ ಕಮ್ ಲಸ್ ದೋಲಸ್ ರೋಜಿ ಮಖ್ ಕೆ ನಂಬರ್ ಅಖಲಿ ಚುಂಗಿ ಕೆ ತಾಸು ಚಾರ್ ಸದಿ ಅಸ್ಪತಾಲ್ ದ ಜಮಂಗ ವರ್ಜಿ ಯಾ ಸ್ವಾಭಿ ಅಸ್ಪತಾಲ್ ತಾಸು ಜಮಂಗ ವರ್ಜಿ ತಾಸು ಡೈರೆಕ್ಟ್ಲಿ ವರ್ತಲೇಶಿ ಉಸ್ ಡೈರೆಕ್ಟ್ಲಿ ಮತ್ಲಬ್ ದಾ ದೆ ಚಿಲಕ ದದಿ ಚಿ ಕಮ್ ಇಲಾಜ್ ನು ಅಗ ಗೋರಿ ಸದಸಿ ಅಖ ವಾ ದೇಖ ವಾ ಇಲಾಜ್ ನ ದೇಜಿ ಕಮ್ ಇಲಾಜ್ ಕಮ್ ತರಿಕಾ ಯಾ ಕಮ್ ಮೆಡಿಸಿನ್ ಜಮಂಗ ಪಿ ಖಬರ್ ಖಾರ್ ಅಸ್ಪತಾಲ್ ಕೆ ವರ್ಕು ಉಮಗ ಇಲಾಜ್ ಉಮಗ ಮೆಡಿಸಿನ್ ಉಮಗ ದವಾಯಾನ ಜಿಗಮ್ ದೇ ಉಪದ ಚಾರ್ ಸದಿ ಅಸ್ಪತಾಲ್ ಕಿ ಯಾ ಸ್ವಾಭಿ ಅಸ್ಪತಾಲ್ ಕಿ ಉಮರ್ ಕವಲೆ ಕಿಯೇಗಿ ಚುಂಗೆ ಮಸಲದಾರ ಚಿ ಜಮಂಗ ಪಿ ಖಬರ್ ಖಾರ್ ಕೆ ಸೋಶಿಯಲ್ ಮೀಡಿಯಾ ಬಿಮಾರಾನ್ ದೋನೋ ಬೇ ಇಂತಿಹಾ ಡೇರ್ ಜಾತ್ ವಿ ರೇಡಿಯೋ ಖಲ್ಕು ದ ಮುಕ್ಕ ನ ಮಿಲಾವೇಗಿ ಜಿ ಚಾರ್ ಸದಿ ಕಿ ತಾಸ್ತ ಮುಕ್ಕ ಮಿಲಾವೇಗಿ ಸ್ವಾಭಿ ಕಿ ತಾಸ್ತ ಮುಕ್ಕ ಮಿಲಾವೇಗಿ ಚಾರ್ ಸದಿ ಕಿ ಜಮಂಗ ಅಸ್ಪತಾಲ್ ಪಮೇನ್ ಪಮೇನ್ ಮರ್ದಾನ್ ರೋಡ್ ಬಾಂದಿ ಗುಲ್ಬಹಾರ್ ನಂಬರ್ ದೂ ಕಿ ದ ಜಡಿ ಬರ್ಫಾನಿ ಲಾರಿ ಸರ ಬಿಲ್ಕುಲ್ ದಿವಾಲ್ ಬ ದಿವಾಲ್ ಹೇ ಧರ್ಮಂದ ಅಸ್ಪತಾಲ್ ಚಾರ್ ಸದದ ಅಸ್ಪತಾಲ್ ಪ ಮೇನ್ ಶಾಮನ್ಸೂರ್ ಕಿ ಪ ಜಹಾಂಗೀರ್ ರೋಡ್ ಬಾನಿ ದ ಸಾಬೆ ಹಕ್ ಸೆ ಮದ್ರಸಿ ಸರ ಬಿಲ್ಕುಲ್ ದಿವಾಲ್ ಬ ದಿವಾಲ್ ಹೈದರ್ ಮೊಹಮ್ಮದ್ ಅಸ್ಪತಾಲ್ ಸವಾಬೈ ನಜಾಮ್ ಸರ ಜರೂರ್ ಆಸಾತಿ ಚಾರ್ ಸದಿ ಅಸ್ಪತಾಲ್ ಕಿ ಜಮಂಗ ಡೇರ್ ಕಾಬಿಲ್ ಕದರ್ ಜಮಂಗ ಡೇರ್ ಕಾಬಿಲ್ ಎಹತರಾಮ ಡಾಕ್ಟರ್ ಅಖ್ತರ್ ಮುನ್ನೀರ್ ಮಂದೂರಿ ಸೆ ಮೌಜೂದ್ ವಿ ಓಪ ಸವಾಬೈ ಅಸ್ಪತಾಲ್ ಕಿ ಜಮಂಗ ಡಾಕ್ಟರ್ ಸಿಕಂದರ್ ಹಯಾತ್ ಸೆ ಮೌಜೂದ್ ವಿ ತಾಸು ವರ್ತಲೇಶ ಯೋ ಖಪಲ್ ಯೋ ಬೆಹತರೀನ್ ಓ ಕಾಮ್ಯಾಬ್ ಇಲಾಜ್ ತರಲಾಸ ಗವಲೇಶಿ ಮಜೀದು ಮಾಲುಮಾತ್ ಕಬಲ್ ದುಬಾರಾ ತಾಸು ಮುಸ್ ಜಮಂಗ ದ ಚಾರ್ ಸದಿ ಪೋದಗ ಹೆಲ್ಪ್ ಲೈನ್ ನಂಬರ್ ಬಾನೆ ಕಾಲ್ ಮೇಲೆ ಓಕೆ ಸಿಫರ್ ದ್ರೀ ದ್ರೀ ಸಿಫರ್ ದ್ರೀ ಸಿಫರ್ ದ್ರೀ ಸಿಫರ್ ಉವ ಸಿಫರ್ ಸಲೂರ್ ಯಾದ ಸ್ವಾಭಿದ ಹೆಲ್ಪ್ ಲೈನ್ ನಂಬರ್ ಬಾನೆ ಕಾಲ್ ಮೇಲೆ ಓಕೆ ಸಿಫರ್ ದ್ರೀ ದ್ರೀ ಯೋ ನಹ ದ್ರೀ ನಹ ಸಲೂರ್ ನಹ ಸಲೂರ್ ಯೋ ಸಿಫರ್ 331-94-94-1 ಪದಗ ನಂಬರ್ ಬಾನೆ ಕಾಲ್ ಮೇಲೆ ಓಕೆ ಸ್ವಾಭಿದ ಅಸ್ಪತಾಲ್ ಪಬಾರಕಿ ತಾಸು ಜರೂರ್ ರೋ ತಾಸು ಖಾಮ ಖಾ ತಾಸು ಖಾಮ ಖಾ ಮಾಲೂಮ ತರಲಾಸ ಗೈ ಓಲಿ ಚಿಕಿದೇಶಿ ತಾಸು ಡೇರ್ ಇಲಾಜು ನಕಡಿವಿ ಡೇರ್ ಕಡಿ ದಲಿ ډیر ګرځي دلی خو بیا هم نه رخصوی دې شي رب ذل جلال د ساسو د بارے شفای کامله زمونږ د دغه ډاکټرانو صاحبانو په لاسونو کې خو دی وی دې شي تاسو زمونږ د ډاکټرانو صاحبانو د دوایانو سره رخصي ول چې د هومیوپاتیک علاج مونږ چې څومره چینج کړی دی یا چې مونږ څومره مختلف کړی دی دا یو خبر زما ځان سره یاد اوساتی چې دا سه چینج علاج یا دا سه مختلف علاج با تاسو ته کله هم او تاسو ته کله هم په یو بل هومیوپاتیک اسپیټال کې یا د یو بل هومیوپاتیک ډاکټر سره ملو نشي او ملو با نشي.